0: ಮಾಡಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್
1: ಬೇಟಾ.
2: ಎಸ್ ಪಾಪಾ.
1: ಬರ್ಹೋರ್ದಾ.
0: ಎಸ್ ಡ್ಯಾಡಿ.
3: ಅಪ್ನಿ ಭಾಷಾ ಮೇ ಬೋಲೋ.
0: ಅರೆ ಹಾ ಹಾ, ಐ ಆಮ್ ಸಾರಿ.